0: wo kan ye won enye we wu radio mira wo kan ye wo senye we wu radio mira wo kan ye wo na ka ye be ye den yo je die anka anka ye wu da da da da a o mira senye we wu radio yari dom yi mu yi na we yi efi na ka ye be ye den yo o ba bo no kwa na ka ye wo da sibre senye we wu radio uka
1: okay fm
0: One, two, one, two, seven. Yesu, niawa ye yisu, wahine